ಸುದ್ದರಹಿ ರೇಡಿಯೋ ನಾಡ 101.9 FM 99.9 FM SD4 4090 AM ಪಕ್ಕಾ ದೇಸಿ ಪಕ್ಕಾ ಲೋಕಲ್. ಆಪ್ ಸುನ್ ರಹೇ ಹೈ ನಾಡ 101.9 FM 99.9 FM SD4 4090 AM ಪಕ್ಕಾ ದೇಸಿ ಪಕ್ಕಾ ಲೋಕಲ್.

ಸುದ್ದ ರಹಿ ರೇಡಿಯೋ ನಾರಾ 101.9 FM 99.9 FM SD4 49 AM ಪಕ್ಕಾ ದೇಸಿ ಪಕ್ಕಾ ಲೋಕಲ್ ರೇಡಿಯೋ ನಾರಾ 101.9 FM 99.9 FM SD4 49 AM ಪಕ್ಕಾ ದೇಸಿ ಪಕ್ಕಾ ಲೋಕಲ್.